0: ಭರತಾ ಅಭಿ ಅಭಿದ್ರುಹನ್ ದ್ರುಹನ್ ತನೂನಾಂ ತನೂನಾಮಿಂದ್ರ ಇಂದ್ರಗಿರ್ವಣಃ ಗಿರ್ವಣ ಇತಿ ಗಿರ್ವಣಃ ಈಶಾನೋ ಯವಯ ಯವಯ ವಧಂ ವಧಮಿತಿ ವಧಂ ಓಂ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
2: ವೇದ ಪಾಠ ಋಗ್ವೇದ ಕ್ರಮಪಾಠ.
3: ಓಂ ಅಯಂ ದೇವಾಯ ದೇವಾಯ ಜನ್ಮನೆ

ಆರಿ ರತ್ನಧಾತಮಃ ರತ್ನಧಾತಮ ಇತಿ ರತ್ನಧಾತಮಃ ಯ ಇಂದ್ರಾಯ ಇಂದ್ರಾಯ ವಚೋಯುಜಾ ವಚೋಯುಜಾ ತತಕ್ಷುಃ ವಚೋಯುಜೇತಿ ವಚಃ ಯುಜಾ ತತಕ್ಷುರ್ಮನಸಾ.

ಔಷಧಯ ಓಷಧಯೋ ಮೇ ಮಗೋಷಧಯಶ್ಚ ಚೌಷಧಯೋ ಮೇ ಮಗೋಷಧಯಶ್ಚ ಓಷಧಯಶ್ಚ ಚೌಷಧಯ ಓಷಧಯಶ್ಚ ಮೇ ಮೇ ಚೌಷಧ

ಚಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಚಪ್ರತಿಸರ್ಯಾಯ ಚ ಚಪ್ರತಿಸರ್ಯಾಯ ಚ ಚಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಚಪ್ರತಿಸರ್ಯಾಯ